ti a se a se da se wo a se da ni na ye wo de Jesus ye be kan o ye be kan ni wa ya.